0: ಆಗಿರುವ ಬಾಕು ಬಾಕು
1: ಅಜ ಪಿಯ ತೋಹೆ ಪ್ಯಾರದು ಓ ಗುರಿ ಮೈಯಾ ತೋ ಪೆ ವಾರದು ಇಸ್ಲಿಯೇ ತೋ